0: ದಶಮಪಹ ಅನುತು ನಾಯ್ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಪರವರ ಕೊಲಹಾಯ್
2: ವಿಲಾವ ಒಬ್ಬ ವೇತ ಗಿನ ಆವಿ
3: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೆ ಎನ್ಎಲ್ ಬಿ ತನಡೆ ತಹನೆ ಅನುತ್ರಾಯಿ ರತೆ ಸಂವರ್ಧನೆ ತನಂತ ಶಕ್ತಿಯ ಕ್ವಿಮಿನ್ ಒಬ್ಬ ದಿನವ ರಟ ದಿನವ ತನ ನಿಧಾನೆ ಬಿಲದಿ ಗಿನ ಒಬ್ಬ ಕೋಟಿ ಪಚೇಕುವನ್.

0: ಹದ ಜ್ಯೋತಿ ಇರಿತಾ ರಾತ್ರಿ ಹತ್ತಟ ಹಿಮಾಲಿಕ್ ಜ್ಯೋತಿ ರಾತ್ರಿಯ
1: ಸಾಂಬರೆಯ
2: ಕುಂಬುರು ವಡತ್ತೆಕ ಮಟ ವೇಲಾವಕ ಹದಾಗ ನಮಾರುಯ್ ಹೆಟ ಅಪೇ ಆಯಟ ವತುರ ಹರವನವಲು ಹೆಟವತ್ ಕುಂಬುರು ವಡ ಪಟಂ ಗನ್ನೋನಿ ವಾಟ ಪುಲುವನ್ನಿ ಮನ್ ತ್ರೀವಿಲ್ಲ ಕಥಾ ಕಲ ದೆನ್ನ
3: ಅನೇ ಮೇ ಮಟ ನಾವ ತೇರೆನ್ನ ಇತಿ ಒಯ್ ಪುತೆಕ್ಕಿನ್ನಿ ಗಿಹಿನ್ ಕಿಯನ್ನುಕೋ
2: ಕಿಯನ್ನಿ ತಿಂ ಉ ಗೆದರ ಇಂಡಿಪೆ
3: ದಂ ಮಮ್ಮೆ ಹಮದಿಸಮ ಗೆದರ ಇನ್ನಿ ಹಿಂದನೆ ಹಮದೇಮ ಮಟ ಪವರನ್ನಿ ಮಾತ್ ಯನ ಯನ್ನ ಬೋಡಿ ಮಕ್ಕ ಹೋಗಿನ
1: ಪ್ರಿಯಂತ ಪ್ರನಾಂದು ಅಧ್ಯಕ್ಷಣ್ಯಾಕ್
4: ಮೇ ಮನುಷ್ಯತ್ ಇಕ್ಕನ ವಿಸುಮಕ್ ಪೆನ್ನೆ ಸಾಲಿ ಅನೇ ಮಂದ ಮಟ ತೇರೆನ್ನೆ ಅಪಿ ಅಪಿ ಲಮಟ ವೆರದ್ದತ್ ಕರನ್ನಿ ಕಿಯಲ
5: ನಂಗೇ ಮದು ನಂಗೇ
2: ಮೊಕೋ
5: ನಂದನ ಗೆದರ ನೇ ನೇದ
2: ನೈ
5: මේ මුළු ගම පොලිසිය මට කරලා දන්නේ නැද්දදී මම යන්නම් හදිසියේ වතාවච්චියට ගෙදර ඉන්න එපා කියලා
1: සති අග රාත්‍රී 9:00 ට ITN බලන්න සම්වරය

0: ರಾಟತ ವಾಗಕಿಯನ ರೇಡಿಯೋ
1: ದಾವಲೆ ಅಹೆನ ಲಂಕಾವನ ಅಹನ ಹಿಟ್ಮ ಪಯದಿಕ ಲಂಕಾವನ ಜೀವ

0: ದುಕ್ಕಯ್ಯಾ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್
0: ಕೌದ ಡಾಕ್ಟರ್ ಯಾರು ಸುನ್ನದು ಮಮ್ಮ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಡ ಸುಪ್ರಿ ಡಾಕ್ಟರ್ನೇ ಡಾಕ್ಟರ್ ಹರಿಯ ತಮ್ಮ ಕೇಳದಿಯನ್ ನಾನೇ
2: Evening Drive with Chamit and Charu.

0: ಹದ
1: ಜೋಡಿ
0: ಇರಿತಾ ರಾತ್ರಿ ಹತ್ತ ಹಿಮಾಲಯಕ್ಕ ಜ್ಯೋತಿ ರಾತ್ರಿಯ
1: ಲಖಾಂಡ ರೇಡಿಯೋ ITN.